ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಎಫ್ ಎಮ್ ರೇನ್ಬೋ 101.9 ಆ್ಯಂಡ್ ಐ ಆಮ್ ಯುವರ್ ಆರ್ ಜೆ ರಾಮ್ ಚರಣ್. ಸೊ ಯು ಜಸ್ಟ್ ಲಿಸನ್ ಅನ್ ಅಮೇಝಿಂಗ್ ಟ್ರ್ಯಾಕ್ ಬೈ ಪರ್ಫೆಕ್ಟ್ ಜಿಯರ್ಡ್ ಬೈ ಎಡ್ ಶೆರನ್. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ಅವರ್ ವಿಂಟೇಜ್ ವೆಲ್ನೆಸ್. ಸೊ ಈರೋಜು ಮನ ಶೋ ನಿಜಂಗಾ ಒಕ ಟೈಮ್ ಕ್ಯಾಪ್ಸುಲ್ ಲಾಂಟಿದಂಡಿ. ವಿ ಆರ್ ಟಾಕಿಂಗ್ ಟು ದ 18-year-old ಅವ್ರ ಮಾರಿ ಕೂಲ್ 75-year-old ಲೆಜೆಂಡ್ಸ್ ಹೂ ಆರ್ ರಿಲ್ಯಾಕ್ಸಿಂಗ್ ವಿತ್ ಎ ಮಾರ್ನಿಂಗ್ ಪೇಪರ್ ಆ್ಯಂಡ್ ಎ ವಾರ್ಮ್ ಕಪ್ ಆಫ್ ಚಾಯ್. ಆಫ್ ಕೋರ್ಸ್ ಇಟ್ಸ್ 10:36. ಪ್ರಾಬ್ಲಿ ಚಾಯ್ ಪೀನೆ ಕಾ ಟೈಮ್ ಭೀ ನೇ ಮಗರ್ ಲೆಟ್ಸ್ ಆಲ್ಸೋ ಟಾಕ್ ಅಬೌಟ್ ಫ್ಯೂ ಥಿಂಗ್ಸ್. ಬಾಸ್ ಆಜ್ ಕಾ ಸೀನ್ ಬಹುತ್ ಹೀ ಅಮೇಝಿಂಗ್ ಹೈ. ಠೀಕ್ ಹೈ, ಆಜ್ ಹಮ್ ಕೋಯಿ ಬೋರಿಂಗ್ ಜ್ಞಾನ ನಹೀ ಬತಾನೆ ವಾಲೆ. ಸೊ ಪ್ಲೀಸ್ ಕೋಯಿ ಭೀ ಲೆಕ್ಚರ್ ಸೋಚ ಕರ್ ರೇಡಿಯೋ ಬಂದ್ ಮತ್ ಕರ್ನಾ ಔರ್ ಟ್ಯೂನ್ ಭೀ ನಹೀ ಕರ್ನಾ. ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಟ್ರೆಡಿಷನ್ಸ್. ಸಬ್ಕೋ ಮಾಲೂಮ್ ಹೈ ಟ್ರೆಡಿಷನ್ಸ್ ಕೆ ಬಾರೇ ಮೇ, ಸಹಿ ಹೈ ನಾ? ಸೊ ಬಟ್ ವೇಟ್, ಟ್ರೆಡಿಷನ್ ಅಂತೇ ಎಕೋ ರಿಜಿಡ್ ಆ್ಯಂಡ್ ಬೋರಿಂಗ್ ರೂಲ್ಸ್ ಕಾದಂಡಿ. ಮೋಸ್ಟ್ ಆಫ್ ಫೀಲ್ ದೆಮ್ ಲೈಕ್ ರೈಟ್ ನೋ. ಆ್ಯಂಡ್ ಅಗರ್ ಧ್ಯಾನ್ ಸೆ ದೇಖೋ ತೋ ಹಮಾರೆ ದಾದಾಜಿ ಅವ್ರ ನಾನಿಕೆ ಟ್ರೆಡಿಷನ್ಸ್ ಆ್ಯಕ್ಚುಲಿ ಸೂಪರ್ ಕೂಲ್ ಲೈಫ್ ಸ್ಟೈಲ್ ಹ್ಯಾಕ್ಸ್ ದಿ. ಸೊ ಸ್ಟೇ ಟ್ಯೂನ್ಡ್, ಚಿಲ್ ಮಾರಿಯೇ ಅವ್ರ ಎಂಜಾಯ್ ಕೀಜಿಯೇ ಆಜ್ ಕಾ ಸಫರ್ ಅಬೌಟ್ ಟ್ರೆಡಿಷನ್ಸ್. ಸೊ ಲೆಟ್ಸ್ ಲಿಸನ್ ಅಮೇಝಿಂಗ್ ಟ್ರ್ಯಾಕ್. ಶ್ರೇಯಾ ಘೋಷಲ್ ಸಾಂಗ್ ಬೈ ಶ್ರೇಯಾ ಘೋಷಲ್ ಆಫ್ ಜಾವಲ್ಲಾ.

0: ರೇನ್ಬೋ 101.9.
1: ವೆಲ್ಕಮ್ ಬ್ಯಾಕ್ ದೋಸ್ತೋ, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೇನ್ಬೋ 101.9. ನನ್ನ ನಾಮ ರಾಜೇ ರಾಮಚರಣ್. ಚಲೋ, ಹಮ್ ಬಾತ್ ಕರ್ರೆ ಟ್ರೆಡಿಷನ್ಸ್ ಕೆ ಬಾರೇ ಮೇ ಆರ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕವರ್ಸ್ ಜೋ ಭೀ ಬಾತ್ ಕರೇ ಹಮ್ ಆ್ಯಂಡ್ ವಿ ಆಲ್ಸೋ ಸ್ಪೋಕ್ ಅಬೌಟ್ ಯು ನೋ ಹೌಸ್ ಹೋಲ್ಡ್ ಥಿಂಗ್ಸ್. ಸೊ ಅಫ್ ಕೋರ್ಸ್ ವಿ ಹ್ಯಾವ್ ದಿಸ್ ಇನ್ ಅವರ್ ಮಿಡಲ್ ಕ್ಲಾಸ್ ಹೋಮ್ಸ್, ದಟ್ ಈಸ್ ಪ್ಯೂ ಜೀನಿಯಸ್ ರೀಸೈಕ್ಲಿಂಗ್ ಆ್ಯಂಡ್ ಅ ಸರ್ಕ್ಯುಲರ್ ಎಕಾನಮಿ. ಹಮಾರೆ ಎಲ್ಡರ್ಸ್ ನೇ ಪ್ಲಾನೆಟ್ ಕೋ ಬಚಾನಾ ತಬ್ ಸೀಖ ಲಿಯಾ ತಬ್ ವೆನ್ ಗ್ಲೋಬಲ್ ವಾರ್ಮಿಂಗ್ ವಾಸಂಟ್ ಇವನ್ ಎ ಟ್ರೆಂಡಿಂಗ್ ವರ್ಡ್. ಓ ಜಮಾನೆ ಪೇ ಇಸ್ಕೆ ಬಾರೇ ಮೇ ಬಾತ್ ಕಿಯಾ ಥಾ ಉನ್ ಲೋಗಾ, ಯು ನೋ ದ್ಯಾಟ್ ಟೈಮ್ಸ್ ವೆನ್ ಅವರ್ ಯು ನೋ ದಾದಾ ದಾದಿ ಅವರ್ ನಾನಿ ಜೋ ಭೀ ಹೈ ನಾ, ದೇ ಯೂಸ್ ಟು ಸ್ಪೀಕ್ ಅಬೌಟ್ ದೀಸ್ ಥಿಂಗ್ಸ್ ಫ್ಯೂಚರ್ಸ್. ಯು ನೋ ಟ್ರೆಡಿಷನ್ಸ್ ಆರ್ ನಾಟ್ ಬೋರಿಂಗ್ ಆ್ಯಕ್ಚುಲಿ. ಯೇ ಜೋ ಭೀ ಹೈ ಇಟ್ಸ್ ನಾಟ್ ಬೋರಿಂಗ್. ಕ್ಯೂ ಬೋಲೆ ತೋ ವಹೀ ಹೈ ಇಸ್ ಜಮಾನೆ ಯೇ ಜೆನ್ ಆಲ್ಫಾ ಜೋ ಭೀ ಜಮಾನೆ ಅಬ್ ಚಲ್ ರಹಾ ಇಸ್ ಪೇ ಭೀ ವಿ ಆರ್ ಗೆಟಿಂಗ್ ಬ್ಯಾಕ್ ಟು ದೋಸ್ ಡೇಸ್. ಯು ನೋ ದಿಸ್ ಕ್ಲೇ ಪಾಟ್ಸ್ ಬಾಟಲ್ಸ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ರೈಟ್ ನೌ ಇನ್ ದಿಸ್ ಜನರೇಷನ್ ಟು. ದ್ಯಾಟ್ಸ್ ಅ ಗ್ರೇಟ್ ಥಿಂಗ್. ಸೊ ವಿಚ್ ಇಸ್ ಆಲ್ರೆಡಿ ಬೀನ್ ಇಂಪ್ಲಿಮೆಂಟೆಡ್ ಇನ್ ಅವರ್ ಪಾಸ್ಟ್ ಆ್ಯಸ್ ಎ ಸೆಟ್ ಆ್ಯಂಡ್ ದೇ ಆರ್ ಪ್ಯೂರ್ ಕಾಮನ್ ಸೆನ್ಸ್ ಪಾಸ್ ಡೌನ್ ವಿತ್ ಲವ್. ಸೊ ಬಿಫೋರ್ ನೋಯಿಂಗ್ ಮೋರ್ ಅಬೌಟ್ ದಿಸ್ ಜನರೇಷನ್ಸ್ ಟ್ರೆಡಿಷನ್ಸ್ ಜೋ ಭೀ ಚಲ್ ರಹಾ, ವಿಲ್ ಲಿಸನ್ ಟು ಅನ್ ಅಮೇಝಿಂಗ್ ಟ್ರ್ಯಾಕ್ ಆ್ಯಂಡ್ ವಿಲ್ ಗೆಟ್ ಬ್ಯಾಕ್ ಟು ದ ಟ್ರೆಡಿಷನ್ಸ್ ಅಗೇನ್.

0: ವೆಲ್ಕಮ್ ಬ್ಯಾಕ್ ದೋಸ್ತೋ, ಯು ಆರ್ ಲಿಸನಿಂಗ್ ಟು ಆಕಾಶವಾಣಿ ಎಫ್ ಎಂ ರೇನ್ಬೋ 101.9 ಆ್ಯಂಡ್ ಐ ಎಮ್ ಯುವರ್ ಆಜ್ ಶಿ ರಾಮ್ ಚರಣ್. ವಿ ಆಲ್ಸೋ ಹ್ಯಾವ್ ವಿತ್ ಅಸ್ ಯು ನೋ ಅವರ್ ಸ್ಟುಡಿಯೋ ಮೇ ವಿ ಹ್ಯಾವ್ ಭೂಮಿಶ್ರೀ ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಅದರ್ಸ್ ರಾಜ್ ಶಿ ಶಮಾ ಶಮ್ಸ್ ವಿ ಹ್ಯಾವ್. ಸೊ ಆಪ್ಕೋ ಕುಚ್ ಬಾತ್ ಕರ್ನಾ ಕ್ಯಾ ಭೂಮಿಶ್ರೀ?
1: ಜೀ ಜರೂರ್, ಕ್ಯೂ ನೀ. ಅಬ್ ತಕ್ ತೋ ಹಮ್ನೆ ಫಿಸಿಕಲ್ ಫಿಟ್ನೆಸ್ ಕೆ ಬಾರೆ ಮೇ ಬಾತ್ ಕರಿ ಥಿ, ಲೇಕಿನ್ ಮೆಂಟಲ್ ಹೆಲ್ತ್ ಭೀ ಇಂಪಾರ್ಟೆಂಟ್ ಹೈ ನಾ ರಾಮ್ ಚರಣ್?
0: ಜರೂರ್ ಜರೂರ್ ಮೆಂಟಲ್ ಹೆಲ್ತ್ ಭೀ ಇಂಪಾರ್ಟೆಂಟ್ ಹೈ, ಕ್ಯೂಂಕಿ ಅಭಿ ಜೋ ಭೀ ಯು ನೋ ಚಲ್ ರಹಾ ಅಭಿ ಇಸ್ ಜಮಾನ್ ಪೇ ಜಮೀನ್ ಮೇ ಅಪ್ ಜೋ ಭೀ ಬಾತ್ ಹೈ, ಮೆಂಟಲ್ ಹೆಲ್ತ್ ಇಸ್ ಇಂಪಾರ್ಟೆಂಟ್, ವಿ ಶುಡ್ ಚೆಕ್ ಇಟ್ ಔಟ್ ಆ್ಯಕ್ಚುಲಿ. ಯಸ್ ಯಸ್ ಯಸ್ ಗೋ ಆನ್.
1: ಓಕೆ, ತೊ ವೆಲ್ಕಮ್ ಬ್ಯಾಕ್ ವಿತ್ ಆರ್ ಜೆ ಭೂಮಿಶ್ರೀ. ತೊ ಮೆಂಟಲ್ ಇಲ್ ಫಿಟ್ನೆಸ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ವಿ ನೀಡ್ ಟು ಕೀಪ್ ಅವರ್ ಬ್ರೈನ್ಸ್ ಶಾರ್ಪ್ ಟು ಗ್ರೂಪ್ ಆಕ್ಟಿವಿಟೀಸ್ ಜೆಸೆ ಬೋರ್ಡ್ ಗೇಮ್ಸ್ ಖೇಲ್ನಾ, ಫ್ಯಾಮಿಲಿ ಪಜಲ್ ಸಾಲ್ವ್ ಕರ್ನಾ, ಯಾ ದಾದಿ ಕೆ ಬಚ್ಪನ್ ಕೆ ಕಿಸ್ಸೆ ದುಬಾರಾ ಸುನ್ನಾ, ಯ ಸಬ್ ದಿಮಾಗ್ ಕೋ ಆಕ್ಟಿವ್ ರಖತಾ ಹೈ ನಾ. ಯಂಗ್ಸ್ಟರ್ಸ್ ಇನ್ಸ್ಟೆಡ್ ಆಫ್ ಸ್ಕ್ರೋಲಿಂಗ್ ರೀಲ್ಸ್, ಟೀಚ್ ಯೋರ್ ಗ್ರ್ಯಾಂಡ್ ಪೇರೆಂಟ್ಸ್ ಹೌ ಟು ಯೂಸ್ ಅ ನ್ಯೂ ಆ್ಯಪ್ ಆರ್ ಪ್ಲೇ ಆನ್ ಆನ್ಲೈನ್ ಕ್ವಿಜ್ ವಿತ್ ದೆಮ್. ಇಟ್ ಬಿಲ್ಡ್ಸ್ ಕನೆಕ್ಷನ್ ಆ್ಯಂಡ್ ಕೀಪ್ಸ್ ದೇರ್ ಕಾಗ್ನಿಟಿವ್ ಹೆಲ್ತ್ ಸೂಪರ್ ಫ್ರೆಶ್. ಇವನ್ ಮ್ಯೂಸಿಕ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಟು ಕೀಪ್ ದಿಮಾಗ್ ಕಿ ಗಂಟಿ ಕೋ ಥೋಡಾ ರೆಸ್ಟ್ ದೇನಾ ಪಡ್ತಾ ಹೈ ನಾ. ಸೊ ಲೆಟ್ಸ್ ಲಿಸನ್ ಟು ಸಮ್ ಮೆಲೋಡಿಯಸ್ ಬೀಟ್ಸ್.

0: ಆಯುರ್ವೇದ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟ್ ಅಂಡ್ ಪೋರ್ಟ್ಸ್. ಇಂಡಿಯಾ ಅಂಡ್ ಇಟಲಿ ಆಲ್ಸೋ ಅಗ್ರಿ ಟು ಸ್ಟ್ರೆಂಥನ್ ಕೋಆರ್ಡಿನೇಷನ್ ಅಗೇನ್ಸ್ಟ್ ಟ್ಯಾಕ್ಸ್ ಕ್ರೈಮ್ಸ್, ಮನಿ ಲಾಂಡ್ರಿಂಗ್ ಅಂಡ್ ಟೆರರ್ ಫೈನಾನ್ಸಿಂಗ್. ಇನ್ ಅ ಪ್ರೆಸ್ ಸ್ಟೇಟ್ಮೆಂಟ್ ಆಫ್ಟರ್ ದ ಟಾಕ್ಸ್, ಪ್ರೈಮ್ ಮಿನಿಸ್ಟರ್ ಮೋದಿ ಸೆಟ್ ಇಂಡಿಯಾ ಇಟಲಿ ಜಾಯಿಂಟ್ ಸ್ಟ್ರಟಿಜಿಕ್ ಆಕ್ಷನ್ ಪ್ಲಾನ್ 2025-2029 ವಿಲ್ ಪ್ರೊವೈಡ್ ಅ ಪ್ರಾಕ್ಟಿಕಲ್ ಅಂಡ್ ಫ್ಯೂಚರಿಸ್ಟಿಕ್ ಫ್ರೇಮ್ವರ್ಕ್ ಫಾರ್ ಬಯಲಾಟರಲ್ ಟೈಸ್.
1: ಪಿಚ್ಚೆ ಲಗ್ಭಗ 3.5 ವರ್ಷೋ ಮೇ ಮುಜೆ ಕೈ ಬಾರ್ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಸೇ ಮಿಲ್ನೆ ಕಾ ಅವಸರ್ ಮಿಲಾ ಹೈ. ಯೇ ಭಾರತ

0: ಸಗಮಧನಿ
1: ಸನಿಧ ಮಗತ
0: ನಿಸಗಮಧನಿ
1: ನಿಧ ಮಗತನಿ
0: ಧನಿ ಸಗಮಧ
1: ಧಮಗತ ನಿಧ
0: ಮದನಿ ಸಗಮ ಗದನಿ ಧನಿ ಸ ಗದನಿ ಧನಿ ಸ